ಅಮ್ಮತೆಂಬ ಸೇನ್ ಬರ್ಮ ಅಲಿ ಬರ್ಮ ಎಲ್ಲಿ ಬರ್ಮ ಮಗ್ಗದ ಸೇನ್ ಬರ್ಮ ಯಾಜರ ಟ್ರಾಬಿಜೋ ಯಾಜರ ತುಂಡತ ಸೇನ್ ಮುಚ್ಚಿಲಂಬು ಡೀಶ್ವಿ ಅಭಿ ಅಮ್ಮದು ಮರಿಯನ್.